Zengubo marbo yang ala tuya Kayir bo mba Abo ye le ye che Le na bo pungu Abo ye ngala da shaya Pana bo jata Abo ye lo ge she Jata bo pungu son Abo ye kan zin zu ya San dun du san o Abo ya ma hina